ಕದಂಬ ಕದಂಬವನ ಪ್ರಿಯವಾಸ ವಿಲಾಸಿನಿ ವಾಸರತೆ ಶಿಖಿರಿ ಶಿರೋಮಣಿ ತುಂಗ ಹಿಮಾಲಯ ಶೃಂಗ ನಿಜಾಲಯ ಮಧ್ಯಗತೆ ಮಧು ಮಧುರೇ ಮಧುಕೇತವ ಭಂಜನಿ ಕೈತವ ಭಂಜನಿ ರಾಸರತೆ ಜಯ ಜಯ ಕೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಝಣ ಝಣ ಝಣ ಝಣ

ವಿಳಿತಮಿಳಿಯುದ ಮನೋಹರ ಗುಂಪಿತ ರಂಜಿತ ಸೈದನಿ ಗುಂಜಗತೆ ಮೃಗಗಣ ಭೂತ ಮಹಾಶಬರಿಗಣ ಶೃಂಗಣ ಸಂಭೃತ ಕೇಳಿಭೃತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ ಶೈಲಸುತೆ ರಮ್ಯಕ ಪರ್ದಿನಿ

ಜಾಗೃತ ಮಾಡಿಕೊಂಡು ಮೂಲಾಧಾರ ಶಕ್ತಿಗೆ ಅಧಿಷ್ಠಾನ ದೇವತ ಶೈಲಪುತ್ರಿ ದೇವಿ ದೇವಿ ನವರಾತ್ರಿಯನ್ನು ಆಚರಿಸುವವರು ಯೋಗುಲು ಈ ತಲ್ಲಿನಿ ಉಪಾಸಿಸಿ ಸ್ವಸ್ವರೂಪ ಜ್ಞಾನಾನ್ನಿ ಹೊಂದಿ ಆಧ್ಯಾತ್ಮಿಕಂಗಾ ಉನ್ನತ ಸ್ಥಾನಾರಕೂ ಸೇರುತ್ತಾರೆ. ಶೈಲಪುತ್ರಿ ದೇವಿ ಪೃಥ್ವೀತತ್ವ ಸಂದರ್ಭ ಶುದ್ಧಿಯೈನಾರು.

ಪಶುಪತೆ ರಿಪು ಗಜಗಂಡ ವಿದಾರಣ ಚಂಡ ಪರಾಕ್ರಮ ಶುಂಡ ಮೃಗಾಧಿಪತೆ ನಿಜ ಭುಜದಂಡ ನಿಪಾತಿತ ಖಂಡ ವಿಪಾತಿತ ಮುಂಡ ಭಡಾಧಿಪತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ

ಐರಣದುರ್ಮದ ಶತ್ರುವಧೋದಿತ ದುರ್ಧರ ನಿರ್ಜರ ಶಕ್ತಿ ಭೃತೇ ಚತುರ ವಿಚಾರ ಧುರೀಣ ಮಹಾಶಿವ ದೂತಕೃತ ಪ್ರಮಥಾಧಿಪತೇ ದುರಿತ ದುರೀಹ ದುರಾಶಯ ದುರ್ಮತಿ ದಾನವ ದೂತ ಕೃತಾಂತ ಮತೇ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಂ

ರಸಭೂಷಣ ಚಣವನಿ ನಟನಾಂಕಿತ ಜೀವನಿ ಬನಿ ನಿನ್ನು ಕುಲಿಚಿ ಉನ್ನವಾಡ ನಿನ್ನು ಲಂದುಕುನ್ನವಾಡ ನೀ ಆರಾಧ ಕುಡನು ಆಸ್ವಾದ ಕುಡನು

ತರತರ ಝತ್ತ ತೆಗೆದು ಹುಕ್ಕಿದ ತಗ್ಗ ಘಾ ಅನದ ಧೈತದ ಕಥಾನದ ಘಾನದ ಧರ ದರ ದರ ಧರನ್ನ ಕಿಡ್ತಗ ತರನ್ನ ಕಿಡ್ತಗ ಧಾ ಧರ ದರ ದರ ಧರನ್ನ ಕಿಡ್ತಗ ತರನ್ನ ಕಿಡ್ತಗ ಧಾ ಧರ ದರ ದರ ಧರನ್ನ ಕಿಡ್ತಗ ತರನ್ನ ಕಿಡ್ತಗ ಧಾ ಬಿಜಲಿ ಕಡಕ್ ಪರನ್ ಪಂಡಿತ್.

ತಿಟ್ಟೆ ಕತ್ತ ತಿಟ್ಟೆ ಕತ್ತ ಗಡಿ ಗನ್ನದ ಧರ್ಮಿಕ ತಿಟ್ಟೆ ಕತ್ತ ತಿಟ್ಟೆ ಕತ್ತ ತಿಟ್ಟೆ

ಕದ್ದಾಕಿತ್ತ ಕತ್ತಾಕಿತ್ತ ಧಾನ ನಗಿತ ಟಕತ ಗಿಂದ ಗಿಂದ ಗಿಂದ ಗಿಂದ ಗಿಂದ ಟಕತ ಗೆ ಜಂತರಾನ ನಗಿತ ಟಕತ ಕತ್ತ ಟಕ ಗಿಂದ ಟಕತ ಅನದ ಹಿನ್ನ ತಿಟ್ಟೆ ಕತ್ತ ಕದ್ದರ ಟಕತ ಗಿಂದ ಹಿನ್ನ ತಿಟ್ಟೆ ಕತ್ತ ಕದ್ದರ ಟಕತ ಗಿಂದ ಹಿನ್ನ ತಿಟ್ಟೆ ಕತ್ತ ಕದ್ದ